0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಪುರಂದರದಾಸರ ರಚನೆ ಶರಣು ಸಿದ್ಧಿವಿನಾಯಕ. ಹಾಡಿದರೆ ಕಾಂಚನ ಶ್ರೀರಂಜನಿ ಮತ್ತು ಕಾಂಚನ ಶ್ರುತಿರಂಜನಿ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ಪುರಂದರದಾಸ ಶರಣು ಸಿದ್ಧಿವಿನಾಯಕ, ಸಂಗ್ ಬೈ ಕಾಂಚನ ಶ್ರೀರಂಜನಿ ಅಂಡ್ ಕಾಂಚನ ಶ್ರುತಿರಂಜನಿ.

ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಹಾಡಿದ್ದಾರೆ ಗಾರ್ಗಿ ಪಂಚಾಂಗಂ, ರಚನೆ ವಿಜಯದಾಸರು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ಗಾರ್ಗಿ ಪಂಚಾಂಗಂ.

ಭಾಗ್ಯಾದ ಲಕ್ಷ್ಮೀಬಾರಮ್ಮ ಪುರಂದರದಾಸರ ರಚನೆ, ಹಾಡಿದ್ದಾರೆ ಎಂಎಲ್ ವಸಂತಕುಮಾರಿ. ಭಾಗ್ಯಾದ ಲಕ್ಷ್ಮೀಬಾರಮ್ಮ ರಿಟನ್ ಬೈ ಪುರಂದರದಾಸ, ಸಾಂಗ್ ಬೈ ಎಂಎಲ್ ವಸಂತಕುಮಾರಿ.

ನಾಗನಂದಿನಿ ವಿಶ್ವನಾಥ್ ಅವರ ದನಿಯಲ್ಲಿ ಸರ್ಪಭೂಷಣ ಶಿವಯೋಗಿಯವರ ರಚನೆ ದೂರವಿಲ್ಲವೋ ಮುಕ್ತಿ ದೂರವಿಲ್ಲವೋ. ನಾಗನಂದಿನಿ ವಿಶ್ವನಾಥ್ ಪ್ರೆಸೆಂಟಿಂಗ್ ದೂರವಿಲ್ಲವೋ ಮುಕ್ತಿ ದೂರವಿಲ್ಲವೋ, ರಿಟನ್ ಬೈ ಸರ್ಪಭೂಷಣ ಶಿವಯೋಗಿ.

ಅದ್ವೈತವ ನುಡಿದು ಅಹಂಕಾರಿ ಆದಿನಯ್ಯ ಅಲ್ಲಮ ಪ್ರಭು ವಿರಚಿತ ವಚನ ದನಿಯಾಗಿದ್ದಾರೆ ಎಂ ವೆಂಕಟೇಶ್ ಕುಮಾರ್. ನೌ ವಚನ ರಿಟನ್ ಬೈ ಅಲ್ಲಮ ಪ್ರಭು ಸಂಗ್ ಬೈ ಪಂಡಿತ್ ಎಂ ವೆಂಕಟೇಶ್ ಕುಮಾರ್. ಅದ್ವೈತವ ನುಡಿದು ಅಹಂಕಾರಿ ಆದಿನಯ್ಯ.

ಈ ಗುರುಪ್ರಸಾದ್ ಅವರ ಅದನಿಯಲ್ಲಿ ಉಗಭೋಗ, ನಂತರ ನಾ ಮುಂದೆ ಕೃಷ್ಣ ನೀ ಎನ್ನ ಹಿಂದೆಯೇ, ರಜನಿ ಪುರಂದರದಾಸರು. ನೌ ಉಗಭೋಗ, ಆಫ್ಟರ್ ದಟ್ ನಾ ಮುಂದೆ ಕೃಷ್ಣ ನೀ ಎನ್ನ ಹಿಂದೆಯೇ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಕೆ ಗುರುಪ್ರಸಾದ್.

ಸರ್ವಮಂಗಳ ಶಂಕರ್ ಅವರ ದನಿಯಲ್ಲಿ ಬಸವಣ್ಣನ ವಚನ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ. ಸರ್ವಮಂಗಳ ಶಂಕರ್ ಪ್ರೆಸೆಂಟಿಂಗ್ ಅವಚನ ರಿಟನ್ ಬೈ ಬಸವೇಶ್ವರ ಎನ್ನ ಕಾಯವ ದಂಡಿಗೆಯ

ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ವಾಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎಂಡ್ ಇನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಡಿ ಶಶಿಕಲಾ. ಭಾಗವಹಿಸುವ ವಿದ್ಯಾರ್ಥಿನಿ ಪದ್ಮಶ್ರೀ ಬಾಲಾಜಿ.
1: ನಮಸ್ಕಾರ ಮೇಡಮ್.
2: ನಮಸ್ಕಾರಮ್ಮ. ಈ ದಿವಸ ನಾ ಮೊರಲ ನುವಿನಿ ಆರಭಿ ರಾಗದ ಕೀರ್ತನೆಯನ್ನ ಪ್ರಾರಂಭ ಮಾಡೋಣ. ತ್ಯಾಗರಾಜರ ಕೀರ್ತನೆ ಆರಭಿ ರಾಗ ಆದಿತಾಳ. ಮೊದಲು ಆರೋಹಣ ಅವರೋಹಣವನ್ನು ಹಾಡಿ.
1: ಸರಿ ಮೇಡಮ್.
2: ಆಮೇಲೆ ಸ್ವಲ್ಪ ರಾಗದ ಒಂದು ಸೂಕ್ಷ್ಮ ಪರಿಚಯವನ್ನ ಮಾಡಿಕೊಳ್ಳೋಣ.
1: ಸರಿ.

ಇದರಲ್ಲಿ ನಿಷಾದ ಷಡ್ಜದಿಂದ ಜಾರು ಗಮಕದಲ್ಲಿ ನುಡಿಯತ್ತೆ, ಸ ನೀ ಹಾಗೆ ಹೇಳಿದ್ರೆ ಚೆನ್ನಾಗಿರಲ್ಲ.

ಗಾಂಧಾರನೂ ಅಷ್ಟೇ. ಮಗರಿ ಮಾಯಿಂದಾನೆ ಜಾರು ಗಮಕದಲ್ಲಿ ಬರುತ್ತೆ, ಕೆಳಗಡೆ ಬಂದಾಗ ಸ್ವಲ್ಪ ಗಾಂಧಾರ ಟಚ್ ಆಗತ್ತೆ.

0: ಇದು 29ನೇ ಮೇಳ ಧೀರಶಂಕರ ಭರಣದಲ್ಲಿ ಜನ್ಯ.
1: ಸರಿ.
0: ಪ್ರಾಚೀನ ರಾಗ, ರಕ್ತಿರಾಗ ಎಲ್ಲ ಸಮಯದಲ್ಲೂ ಹಾಡ್ಬೋದು. ತ್ರಿಸ್ಥಾಯಿ ರಾಗ, ಉಪಾಂಗ ರಾಗ, ಔಡವ ಸಂಪೂರ್ಣ ರಾಗ, ರಿ ಮ ದ ಇವುಗಳು ಜೀವಸ್ವರಗಳು, ಸ ರಿ ಪ ಅಂಶಸ್ವರ ಹಾಗೂ ನ್ಯಾಸಸ್ವರಗಳು, ದೈವತ ರಾಗಛಾಯಾಸ್ವರ, ಗಾಂಧಾರ ಮತ್ತು ನಿಷಾದಗಳು ದುರ್ಬಲ ಸ್ವರಗಳು ಅಂತ ಹೇಳ್ತಾರೆ. ಅದು ದೀರ್ಘವಾಗಿ ನಿಲ್ಲೋದಿಲ್ಲ, ಬಹಳ ಕಡಿಮೆ ಟಚ್ ಆಗುತ್ತೆ. ಆಮೇಲೆ ರಿಷಭ ದೈವತಗಳು ವಾದಿ ಸಂವಾದಿ ಸ್ವರಗಳು. ಘನರಾಗಗಳಲ್ಲಿ ಇದು ಮೂರನೇ ರಾಗ, ನಾಭಿತಾನಕ್ಕೆ ಎತ್ತಿದ್ದು ಅಂತ ಹೇಳ್ಬೋದು. ಸ ದ ಪ ಸ್ವಲ್ಪ ಅಪರೂಪವಾಗಿ ಪ್ರಯೋಗ ಆಗತ್ತೆ. ಮಂತ್ರಸ್ಥಾಯಿ ಪಂಚಮ ಅದರ ಪ್ರಯೋಗ ಸ್ವಲ್ಪ ಕಡಿಮೆ ಈ ರಾಗದಲ್ಲಿ. ಜಂಟಿ ಸ್ವರಗಳು, ದಾಟು ಸ್ವರಗಳು ಇವೆಲ್ಲ ಹೆಚ್ಚು ರಂಜನೆಯನ್ನು ಉಂಟು ಮಾಡತ್ವೆ. ಮಧ್ಯಮ ಕಾಲ ದ್ರುತಕಾಲದಲ್ಲಿ ಹಾಡೋದಕ್ಕೆ ಈ ರಾಗ ಸೌಕರ್ಯವಾಗಿರುತ್ತೆ. ಇದರ ಸಂಚಾರಗಳು ಕೆಲವನ್ನ ನೋಡೋಣ.

0: ಈಗ ಸ್ವಲ್ಪ ಮಧ್ಯಮ ಕಾಲದ ಪ್ರಯೋಗಗಳನ್ನ ನೋಡೋಣ.
1: ಸರಿ.
0: ಮಗರಿ ಸಲಿದ,
1: ಮಗರೆ ಸನಿದ,
0: ಮಗರಿ
1: ಮಗರಿ
0: ಸಲಿದ
1: ಸನಿದ,
0: ಮಗರಿ
1: ಮಗರೆ
0: ದರಿರಿದ ಸಸಪದ.

0: ರೇ ಸರೇ
1: ರೀ ಮಾಪ ಮಾಪದಪ್ಪ, ಇದು ಧೃತಕಾಲ. ಇದಕ್ಕೆ ಎರಡು ಗೀಟ್ ಹಾಕೊಳ್ಬೇಕು ಕೆಳಗೆ. ಇದರಲ್ಲೆಲ್ಲ ಇದನ್ನ ಬಳಸ್ಕೊಳ್ಬಹುದು.

0: ಇದರಲ್ಲಿರೋ ಕೆಲವು ಪ್ರಸಿದ್ಧ ರಚನೆಗಳು ಲಕ್ಷಣಗೀತೆ, ಪೈಡಾಲ ಗುರುಮೂರ್ತಿ ಶಾಸ್ತ್ರಿಗಳ ರಚನೆ, ಆರಭಿ ರಾಗ ಲಕ್ಷಣಂ ವಾಚಿ ಅಂತ ಖಂಡಚಾಪುತಾಳದಲ್ಲಿದೆ. ವರ್ಣ ಅನ್ನಮೇ ಅರವಾ ವರ್ಣನೆ, ಇದು ಟೈಗರ್ ವರ್ದಾಚಾರ್ಯರ ರಚನೆ. ತ್ಯಾಗರಾಜರ ರಚನೆಗಳು ಸಾಧಿಂಚನೆ, ನಾದಸುಧಾರ ಸಂಬಿಲನು, ಚಾಲ ಕಲ್ಲಲಾಡುಕೊನ್ನ, ಓ ರಾಜೀವಕ್ಷ ಇತ್ಯಾದಿ. ಮುತ್ತುಸ್ವಾಮಿ ದೀಕ್ಷಿತರ ರಚನೆಗಳು ಶ್ರೀ ಸರಸ್ವತಿ ನಮೋಸ್ತುತೆ, ಗಣರಾಜನ ರಕ್ಷಿತೋಹಂ, ಇನ್ನು ಮುಂತಾದವುಗಳು. ಸ್ವಾತಿ ತಿರ್ನಾಳ್ ಅವರ ಪಾಹಿ ಪರ್ವತ ನಂದಿನಿ, ಇದು ಸ್ವಲ್ಪ ಎಲ್ಲರಿಗೂ ಚಿರಪರಿಚಿತವಾಗಿದೆ. ಇನ್ನೊಂದು ಆಡಿದನೋ ರಂಗ ಪುರಂದರದಾಸರ ಕೀರ್ತನೆ, ಇದು ನವರತ್ನ ಮಾಲಿಕ ಕೀರ್ತನೆಗಳಲ್ಲಿ ಒಂದಾಗಿದೆ. ಇದಲ್ಲದೆ ಇನ್ನೂ ಅನೇಕ ರಚನೆಗಳು ಈ ರಾಗದಲ್ಲಿ ಇವೆ. ಇದರಲ್ಲಿ ದೇವಗಾಂಧಾರಿ ರಾಗ ಸ್ವಲ್ಪ ಹತ್ತಿರ ಆಗತ್ತೆ ಇದಕ್ಕೆ, ಆದರೆ ಅದು ನಿಧಾನವಾಗಿ ಸ್ವಲ್ಪ ಹೆಚ್ಚು ಜಾರು ಗಮಕದಿಂದ ನುಡಿಯತ್ತೆ. ಹಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ನಾವು ಎರಡು ಬೆರಕೆ ಆಗದೆ ಇರುವಂತೆ ಹಾಡಬೇಕಾಗತ್ತೆ. ಈಗ ಪಲ್ಲವಿಯ ಸಾಹಿತ್ಯವನ್ನ ನೋಡೋಣ.
1: ಸರಿ ಮೇಡಮ್.
0: ನಾ ಮೊರಲನು ವಿನಿ ಏ ಮರವಲೆನ ಪಾಮರ ಮನುಜುಲಲೋ ಓ ರಾಮ.
1: ಸರಿ,
0: ತ್ಯಾಗರಾಜರು ಕೇಳ್ತಾರೆ, ನನ್ನ ಮೊರೆಯನ್ನ ಕೇಳಪ್ಪ, ಕೇಳಿದ್ರೂ ಯಾತಕ್ಕೆ ಇಷ್ಟು ಸಾವಕಾಶವಾಗಿದ್ದೀಯಾ? ಪಾಮರರು ಅಂತ ಹೇಳಿದ್ರೆ ಏನು ತಿಳುವಳಿಕೆ ಇಲ್ಲದೆ ಇರುವಂತ ಜನಗಳ ಜೊತೆ ನನ್ನನ್ನ ಸೇರಿಸಿದ್ಯಾ, ನನ್ನನ್ನು ಹಾಗೆ ಅಂತ ತಿಳ್ಕೊಂಡ್ಯಾ? ಓ ರಾಮ, ನನ್ನ ಮೊರೆಯನ್ನ ನೀನ್ ಯಾಕೆ ಕೇಳ್ತಾ ಇಲ್ಲ, ಕೇಳು ಅಂತ ಕೇಳ್ಕೊಳ್ತಾರೆ. ಇಷ್ಟು ಪಲ್ಲವಿಯ ಸಾಹಿತ್ಯ. ಆದಿತಾಳ ಎರಡು ಕಳೆ, ಪಲ್ಲವಿ ಮೂರು ಅಕ್ಷರ ತಳ್ಳಿ ಪ್ರಾರಂಭ ಆಗತ್ತೆ. ತಾಕೀಟ ಮೊದಲು ಬಿಡಿಸಿ ಹಾಡೋಣ, ಆಮೇಲೆ ತಾಳದ ಜೊತೆ ಸೇರಿಸಿ ಹಾಡೋಣ.
1: ಆಯ್ತು ಮೇಡಮ್.

0: ಸನಿದ
1: ರಿಸ ಅಲ್ಲಿಗೆ ಲಘು ಮುಗಿಯತ್ತೆ.
0: ಆಯ್ತು ಮೇಡಮ್.
1: ಸನಿದ ಮೊದಲನೇ ಧೃತಕ್ಕೆ ಹೋಗುತ್ತೆ.
0: ಆಯ್ತು ಸರಿ.
1: ಇನ್ನೊಂದ್ಸರ್ತಿ ಧೃತಕ್ಕೂ ಇದೇ ಬರುತ್ತೆ.
0: ಸರಿ.

ಧೃತದಲ್ಲಿ ಸನಿ ದ ದಪ್ಪ ಅಲ್ಲಿಗೆ ಮೊದಲನೇ ಧೃತ ಮುಗಿಯುತ್ತೆ, ದಸ ಸಾರಿಸ ಎರಡನೇ ಧೃತಕ್ಕೆ ಹೋಗುತ್ತೆ, ಮೂರಕ್ಷರ ಎಡಪಿನ ಜಾಗಕ್ಕೆ ಹೋಗುತ್ತೆ.

0: ಈ ಮಂದ್ರಸ್ಥಾಯಿ ಪಂಚಮದ ಪ್ರಯೋಗ ಸಾಧಿಂಚನೆ ಪಂಚರತ್ನ ಕೀರ್ತನೆಯಲ್ಲಿ ಚರಣದಲ್ಲಿ ನಾವು ನೋಡ್ಬೋದು. ಸರಿಮ ಅದರಲ್ಲಿ ಪ್ರಯೋಗ ಆಗಿದೆ, ಇದರಲ್ಲೂ ಮಂದ್ರಸ್ಥಾಯಿ ಪಂಚಮ ಬಳಸಿದ್ದಾರೆ ತ್ಯಾಗರಾಜರು.
1: ಸರಿ,
0: ಈಗ ಇಷ್ಟು ನೋಡ್ಕೊಳ್ಳಿ, ಮುಂದಿನ ತರಗತಿಯಲ್ಲಿ ಇದನ್ನ ಮುಂದುವರೆಸೋಣ.
1: ಧನ್ಯವಾದ. ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಗೀತಾ ಬಿಆರ್, ಭಾಗವಹಿಸಿದವರು ಶ್ರೀಲಕ್ಷ್ಮೀ ಸುರೇಶ್. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಡಿ ಶಶಿಕಲಾ, ಭಾಗವಹಿಸಿದ್ದವರು ಪದ್ಮಶ್ರೀ ಬಾಲಾಜಿ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಬಾಲೆಖಾನ್ ಅವರ ಸಿತಾರ್ ವಾದನವನ್ನು ಕೇಳಲಿದ್ದೀರಿ. ಮೊದಲು ಕೇಳೋಣ ರಾಗ್ ಯಮನ್, ವಿಲಂಬಿತ್ ಮತ್ತು ದ್ರುತ್ಗತ್ ತೀನ್ ತಾಲ್.
3: ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಬಾಲೆಖಾನ್, ರಾಗ್ ಯಮನ್, ಆಲಾಪ್ ಜೋಡ್ ವಿಲಂಬಿತ್ ಅಂಡ್ ದ್ರುತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಪಂಡಿತ್ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಯಮನ್ ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ಈಗ ಕೇಳಿ ರಾಗ್ ಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಬಾಲೆಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬಿಹಾಗ್.

0: ಇದುವರೆಗೆ ಪಂಡಿತ್ ಬಾಲಿಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಬಿಹಾಗ್ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಬಾಲಿಖಾನ್. ಹಿ ವಾಸ್ ಅಕಂಪನೀಡ್ ಆನ್ ದಿ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಮನಮಧುರೈ ಎಸ್ ನಾಗಲಕ್ಷ್ಮಿಯವರ ಹಾಡುಗಾರಿಕೆಯಲ್ಲೂ. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂಆರ್ ಸಾಯಿನಾಥ್. ಮೊದಲಿಗೆ ವಲಚಿರಾಗದ ವರ್ಣ ಆದಿತಾಳದಲ್ಲಿದೆ, ರಚನೆ ಲಾಲ್ಗುಡಿ ಜಿ ಜಯರಾಮನ್, ಚಲಮು. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಮನಮಧುರೈ ಎಸ್ ನಾಗಲಕ್ಷ್ಮಿ. ಶಿ ಇಸ್ ಅಕಂಪನಿಡ್ ಆನ್ ದ ವೈಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಟು ಬಿಗಿನ್ ವಿತ್, ವರ್ಣ ಸೆಟ್ ಟು ವಲಚಿರಾಗ ಆದಿತಾಳ, ರಿಟನ್ ಬೈ ಲಾಲ್ಗುಡಿ ಜಿ ಜಯರಾಮನ್, ಚಲಮೋ.

தேவ தேவ கலையாமி ಸ್ವಾತಿ ತಿರುನಾಳರ ರಚನೆ ಮಾಯಾ ಮಾಳವಗೌಳರಾಗ ರೂಪಕ ತಾಳದಲ್ಲಿದೆ. ದೇವದೇವ ಕಲಯಾಮಿ ಸೆಟ್ಟು ಮಾಯಾ ಮಾಳವಗೌಳರಾಗ ರೂಪಕ ತಾಳ ರಿಟನ್ ಬೈ ಸ್ವಾತಿ ತಿರುನಾಳ್.

ಎನ್ನಿಗ ತ್ಯಾಗರಾಜರು ಬರೆದಿರುವ ಬಂಟು ರೀತಿ ಕೊಲುವಿಯ್ಯವಯ್ಯ ಹಂಸನಾದರಾಗ ಆದಿತಾಳದಲ್ಲಿದೆ. ನೌ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಹಂಸನಾದರಾಗ ಆದಿತಾಳ ಬಂಟು ರೀತಿ ಕೊಲುವಿಯ್ಯವಯ್ಯ.

ಮನಮಧುರೈ ಎಸ್ ನಾಗಲಕ್ಷ್ಮಿ ಅವರಿಂದ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವೈಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂಆರ್ ಸಾಯಿನಾಥ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ಕೃತಿ ಶುದ್ಧ ಸಾವೇರಿ ರಾಗ ಆದಿತಾಳದಲ್ಲಿದೆ, ದಾರಿನಿ ತೆಲೆಸುಕೊಂಡೇ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಓಕಲ್ ರೆಡಿಷನ್ ಬೈ ಮನುಮಧುರೈ ಎಸ್ ನಾಗಲಕ್ಷ್ಮಿ. ಶೀಸ್ ಅಕಂಪನಿಡ್ ಆನ್ ದ ವೈಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, A composition of Tyagaraja set to Shuddha Saveri Raga Aditala Darini Telusukonte.

ಎನ್ನೀಗ ಖಮಾಚ್ ರಾಗದಲ್ಲಿ ಜಾವಳಿ ಆದಿ ತಾಳದಲ್ಲಿದೆ. ಮರುಬಾರಿ ತಾಳಲೇನು ರಾ, ಮರುಬಾರಿ ತಾಳಲೇನು ರಾ, ಜಾವಳಿ ಸೆಟ್ಟು ಖಮಾಚ್ ರಾಗ ಆದಿತಾಳ.

ಇದುವರೆಗೂ ಮನಮಧುರೈ ಎಸ್ ನಾಗಲಕ್ಷ್ಮಿ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ ವಯಲಿನ್ ಸಹಕಾರ ನೀಡಿದವರು ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂಆರ್ ಸಾಯಿನಾಥ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಮನಮಧುರೈ ಎಸ್ ನಾಗಲಕ್ಷ್ಮಿ. ಶಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎಂಡ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಾಜಮ್ ಅವರ ವಯೋಲಿನ್ ವಾದನ ಕೇಳುವಿರಿ, ರಾಗ್ ಬಿಹಾಗ್. ಲಿಸನ್ ಟು ಹಿಂದೂಸ್ತಾನಿ ವಯೋಲಿನ್ ರಿಸೈಟಲ್ ಬೈ ಡಾಕ್ಟರ್ ಎನ್ ರಾಜಮ್, ರಾಗ್ ಬಿಹಾಗ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಎನ್ ರಾಜಂ ಅವರ ವಯೋಲಿನ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಸಾಥ್ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ದೇವಗಿರಿ ಬಿಲಾವಲ್.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಡಾ ಎನ್ ರಾಜಂ. ಶಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ದೇವಗಿರಿ ಬಿಲಾವಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಾಜಂ ಅವರ ವಯೋಲಿನ್ ವಾದನ ಕೇಳಿದಿರಿ. ಪಕ್ಕವದ್ಯ ಸಹಕಾರದಲ್ಲಿ ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಡಾಕ್ಟರ್ ಎನ್ ರಾಜಂ. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಈ ಸದಾಶಿವಂ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ರವಿಶಂಕರ್ ಶರ್ಮಾ, ಖಂಜರ ಬಿಆರ್ ಲತಾ. ಮೊದಲಿಗೆ ರಾಜಗೋಪಾಲಂ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಮೋಹನರಾಗ ರೂಪಕತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಎ ಸದಾಶಿವಂ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ರವಿಶಂಕರ್ ಶರ್ಮಾ, ಆನ್ ದ ಖಂಜರ ಬಿಆರ್ ಲತಾ. ಟು ಬಿಗಿನ್ ವಿತ್ ರಾಜಗೋಪಾಲಂ, ಸೆಟ್ ಟು ಮೋಹನರಾಗ ರೂಪಕತಾಳ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಈಗ ತ್ಯಾಗರಾಜರು ಬರೆದಿರುವ ಶರಶರ ಸಮರೈ ಕುಂತಲ ವರಾಳಿರಾಗ ಆದಿತಾಳ. ನೌ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಕುಂತಲ ವರಾಳಿರಾಗ ಆದಿತಾಳ ಶರಶರ ಸಮರೈ.

ಇಆರ್ ಲತಾ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಮುತ್ತಯ್ಯ ಭಾಗವತರ್ ವಿರಚಿತ ರತ್ನಕುಂಚಕಧಾರಿಣಿ ಕಾಂಬೋಜಿರಾಗ ಮಿಶ್ರ ಚಾಪುತಾಳದಲ್ಲಿದೆ. ಯು ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಎ ಸದಾಶಿವಂ. ಅಕಂಪನಿಸ್ ಅವರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ರವಿಶಂಕರ್ ಶರ್ಮಾ, ಆನ್ ದ ಖಂಜರ ಬಿ ಆರ್ ಲತಾ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಂ ನೌ ರತ್ನಕುಂಚಕಧಾರಿಣಿ, ರಿಟನ್ ಬೈ ಮುತ್ತಯ್ಯ ಭಾಗವತರ್, ಸೆಟ್ ಟು ಕಾಂಭೋಜಿರಾಗ ಮಿಶ್ರ ಚಾಪುತಾಳ.

ಇದುವರೆಗೂ ಈ ಸದಾಶಿವಂ ಅವರ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ವೈಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ರವಿಶಂಕರ್ ಶರ್ಮಾ, ಖಂಜರ ಬಿಆರ್ ಲತಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಶನ್ ಬೈ ಎ ಸದಾಶಿವಂ. ಆ ಕಂಪನಿಸ್ ವರ್ಡ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ರವಿಶಂಕರ್ ಶರ್ಮಾ, ಆನ್ ದ ಖಂಜರ ಬಿಆರ್ ಲತಾ. This program is a contribution of Akashwani Bengaluru, anytime, Indian music.